ಬಲಾರೇ ಜಾತಿ ಧಾರಿ ನುರುಖಾ ಕುಟುಂಬಾರಿ ನುರುಖಾ ಪುರುಖಾ ತಾನೆ ಕಾಗು ಸಾನದ ಚಾಂದ ಏ